0: ಲಾಖಾಂಡ ರೇಡಿಯೋ ITN
1: ಲಾಖೆ ವಿಶ್ವಾಸ ದಿನ ಮಾಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿತ ಹರಿನ ದೆನ್ ನವನಿಮಾವಕಿನ್ ಎನ ಡೋಮಾ ಸ್ವಾಂಕ್ರಿ ವಿಕೆಟಿ ಮಿಯಾಂತ್ರಿಕ ಸಾಟಂಬರ ಹಿಮಿ ಕರುವಿ ಕುಮಾನ್ನ ಅದುಮ ಅಮತನ್ನ ಬಿಂದು ಐಕೈ ಕೈ ಹತೈ ಹೈಸಿ ಹತ್ತನಮೆ ಐ ಪಾಂಸಿ ಹತ್ತನಮೆ ಪ್ರಧಾನ ಕಾರ್ಯಾಲಯ ನೋಮರ 31 ಎಲ್ಹೇನ ಪಾರವಹರ ಗಮ
2: ಸಿರೋ ಗ್ರೀನ್ ಲೈಫ್ ಪ್ಲಾಂಟೇಶನ್ ಪ್ರೈವೇಟ್ ಲಿಮಿಟೆಡ್ ಐ ಆಮ್ ಗೋಯಿಂಗ್ ಟು ಲಿವ್ ಅ ನ್ಯೂ ಗ್ರೀನ್ ಲೈಫ್.

0: ಕೇಳಿದ್ದಾನಲ್ಲ ಆದರೆ ಬೆದಾಗಣ್ಣ ಓನಮನ ಸತೇ ದಿನ ದವಲ್ ಏಕೇದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಚಾಮ್ ಚಾಮ್.

0: ಇದೆ, ಆದರೆ ಬೆತಾಗನ್ನ ಓನೆ ಮನ ಸತೇ ದಿನ ದವಲ್ ಏಕೆ ಹತರ ಬೆತಾಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: Casa.
1: ಕುಲುಬಟು ವಿಸಿ ಪಾಕಟ ಅಧಿಕ ಸಂಖ್ಯಾವಿಗೆ ಸಂಬಂಧಿತ ಜಾತ್ಯಂತರ ಮುಲ್ತೆನ್ಗೆ ಜಾಯಗತ್ ವಿಜಯ
2: ಲಕ್ಕಾಣೆ ವೆಡಸಟಹನ್ ನೆರವೀಮಟ ದನ್ ಅವಸ್ಥಾವ ಪಿವಿಸೆನ್ನ ಲಕ್ಕಾಣೆ ಯೂಟ್ಯೂಬ್ ನಾಲಿಕಾವಟ
3: ಲಕ್ಕಾಣೆ ಯೂಟ್ಯೂಬ್ ಚಾನಲ್ ಲೆಕ ದನ್ಮ ಸಬ್ಸ್ಕ್ರೈಬ್ ಕರನ್ನ
4: ಲಕ್ಕಾಣೆ ಸಿತ ನಿಮನೆ ಬುದುಪಾನ ಸಿತ ನಿಮನೆ ಬುದುಪಾನ
5: ಸತ್ಯಾಂತಯೇ ರಾತ್ರಿ ಸುಮಧುರ ಧರ್ಮ ದೇಶನಯ ಸೆನಸುರಾತ ರಾತ್ರಿ ನವೇಟ
6: ಮಿನಿ ಸತ್ ಕಮಗನ ಬನ ಪದೇನ್ ಮೋಹಯ ದುರಲನ್
5: ಸಸರ ಮಕ ಪಿನ್ಪುರನ ಒಬ ಸಿತ ನಿವನ ಬುದು ಬನ ದಾಯಕತ್ವಯ ಸದಹಾ ವಿಮಸನ್ನ ಬಿಂದುವೈ ಹತ್ಸಿಯ ಹತ್ತೆ ಹತೈ ದೆಸಿಯ ಹತ್ತೆ ತುನೈ ಹಾರಸಿಯ ಪನಸ್ ಹತರ
7: FM 93.5 FM 93.7 ಲಖಾನ ರೇಡಿಯೋ ITN
8: ಹವಸ ದೇಖಾಯ ವಿನಾಡಿ ತಿಸ ಅಟಾಯ ವಲಾವ ಲಖಾನ ಫೇಸ್ಬುಕ್ ಪೇಜ್ ಎಕಟ ಗಿಯಾದ ಬಲನ್ನ ಅಪೆ ಪೋಸ್ಟ್ ಎಕ ಆಲ್ ಟೈಮ್ ಬೀಟ್ ಸ್ವೀಟ್ ಚಾಮಿ ಪೋಸ್ಟ್ ಎಕಟ ಲೈಕ್ ಎಕ ದಾಲ ಕಮೆಂಟ್ ಎಕ ದಾಲ ತಿಯನ್ ಇಲ್ಲಂಗ ಪೇ ಕಿಯನ್ನ

0: ಮನ ನೆನೆ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಲಾಖಾಂಡ ರೇಡಿಯೋ ITN
1: ಗುಣಾತ್ಮಕ ಸಹ ನಿಷ್ಪಾದನೆಯಕ್ಕೆ ಸಂದಹಾ ನವೀನ ತಾಕ್ಷಣೀನ್ ಬಲಗೆಂದ್ವನು ಡೋಮಾ ಕಲುವೆಟ ಇವತ್ ಕಿರಿಮೆ ಯಂತ್ರಯಾಕ್ ಒಬತ್ ಅದಮೇನ ಉಂಕರಣ್ಣ ಸುಮಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸಂದಹಾ ಸ್ವಯಂಕ್ರಿಯ ವಿಕೆಟಿಮೆ ಯಂತ್ರಯಾಕ್ ಹಂದುನ್ ಮಾದಿಮೆ ಪುರೋಗಾಮಿ ಅವನ ಮಾಕ್ಸ್ಪೆನ್ ಸಮೂಹ ವ್ಯಾಪಾರೇಟ ಅನುಬಾಧಿತ ಮಾಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತೀನ್ ಅದಮ ಅವತಾನ್ನ ಬಿಂದು ಏಕೈಕೈ ಹತಾಯ ಹೈ ಸೇಹತ್ತನಮೆಯ ಪಾಂಕ್ ಸೇಹತ್ತನಮೆಯ
2: ಸಕ್ಪುರಾ ಜಾತಿಯಕ್ ವಿಶ್ವಾಸೆ ಲೊತರೈಲೋವೇ ಕಿರುಳ ಮಹಜನ ಸಂಪದ ದನು ಸತಿಯ ದಿನ ಹತೇಮ ಮಹಜನ ಸಂಪದ ರಟಟಮ ಸಂಪದ

0: ಮಾನವ ಸತ್ಪುರ ಜಾತಿಯ ವಿಶ್ವಾಸ್ಯತೆ ಲೊತರೈ ನೋವೇ ಕಿರುಳ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ
1: ಲಾಂಕೆ ವಿಶ್ವಾಸ ದಿನು ಮಾಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿತ ಹರಿನ ದೆನ್ ನವ ನಿಮಾವಕಿನ್ ಎನ ಡೋಮಾ ಸ್ವಾಂಕ್ರಿಯ ವಿಕೆಟಿ ಮಿಯಾಂತ್ರಿಕ ಸಾಟಂಬರ ಹಿಮಿ ಕರುವೆ ಕುಮಲ್ಲ ಅದುಮ ಅಮತನ್ನ ಬಿಂದು ಐಕೈಕೈ ಹತೈ ಹೈಸಿ ಹತ್ತನಮಯ ಪಾಂಸಿ ಹತ್ತನಮಯ ಪ್ರಧಾನ ಕಾರ್ಯಾಲಯ ನೋಮರ 32 ಎಲ್ ಹೇನ ಪಾರಮಹರಗಮ

0: IDB Bankware.
1: ಕೃಷಿ ಕ್ಷೇತ್ರದ ನವ ಪನಕ್ ಲಭಾ ದೇವಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನಿಮ್ಮ ಸಂದಹ ನಾಯ ಸಹನೆಯಾಗದ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯ
2: FM 93.5 FM 93.7 ಲಾಖಾನ ರೇಡಿಯೋ ITN
3: ලොතරැයියේ පෙරලිකරන NLB Mega Power දැවන්ත Mega Super Tagකට අමතරව රුපියල් කෝටියක Power Super Tag සහ Grand Super Tagකට සුපිරි මෝටරයක් දිනන ලොකුම Super Tag දෙන එකම ලොතරැයිය NLB